ಕೊಡುತ್ತಾರೆ. ತಾವು ಕವನ ನೀಡರು ಕೊಂಡಾಡರೆ ಆಪಂಚಲ್ ತಾವು ಕರ್ಣಿಗಾರನಾನು ಠಾಕುರ ಗುಣ ಪಾರವನ ಶಿಶುಖಾಪನಾಸನ ದಹಜನ ವರುಣ ಕಹುಕಹ ಗುಣಾಸನ ಜಾವ ಪೂರ್ಣ ಕರ್ತ ಪ್ರಭ ಸೂರ್ಯ ತಾವ ಚಮಿತ್ರ ಕಹು ಕೇಸೂರ್ಯ ಜಾವ ಅವಗತಿಯ ಗೋಚರ ಪ್ರವಿಕ ತಾವ ಚತುರ್ಗುಪ್ತ ಕೇಶ ಕುಶತ್ರಿ ಖಜನಾಥ ನಿರಂಜನ ಗೋಚರ ಗಾದಿ ತಾವ ಕೌನ ಶುಟಿ ಕೌನ ಬಂಧನ ಬಾದಿ ಅಪನ ಭಾವಿಯ ಚರಜಾನ ಅನುಪಾವನ ರೂಪಾವಿಯ ಪರಜಾ ಜಹ ನಿರ್ಮಲ ಪುರ್ಪುರ ಕಾತೂತ ತಹವನ ಬೇಳು ಕಹು ಕ್ಯಾತೂತ ಜಹ ನಿರಂಜನ ನಿರಂಕಾರ ನಿರ್ಬಾನ ತಹ ಕೌನ ಕೌಮಾನ ಕೌನ ಜಹ ಸ್ವರೂಪ ಕೇವಲ ಜಗದೀಶ ತಹ ಶಾಲ ಶತರ ಲಗದ ಕಹು ಕೀಸ ಜಹ ಜ್ಯೋತ ಸ್ವರೂಪ ಜೋ ಸಂಗ ಸಮಾಯವ ನಹ ಕಹ ಭೂ ಕವನ ದ್ರವತಾವ ಕರ್ಮ ಕ್ರಾವನ ಕರ್ಣಯ ನನಕ ಕರ್ತಿ ಕ ನಹ ಸಮಾರ ಜವ ಅಪನ ಸುವಾ ಅಪನ ಸಂಗ ಬಂದಾಯಿ ತಾವ ಕವನ ವಾಯು ಬಾ ಅಪನ ಯತ್ರ ಸುತ ಪಾಯಿ ಜಹ